ಸನನ ಪವನ ಚಲೆ ಜನನ ಜನನ ಝಾಂಜರ ಬೋಲೆ ಅಮೃತ ಘೋಲೆ ದಿಲ್ ನ ಡೋಲೆ ಕಾಮಿನಿಯ ಚಲೆ ಹೊಲೆ ಹೊಲೆ ನಯನ ಝುಕೆ ಪಗನ ರುಕೆ ಬೆಲಾ ಮಿಲನ್ ಕೀ ನಟಲೆ ಅಚರ ಢಲೆ ಅಚರ ಢಲೆ ದೀಪಕ ಜಲೆ ಪಿಯಾ ಮಿಲನ್ ಗೋರಿ ಚಲೆ ಚುಮ್ ಚುಮ್ ಠುಮ್ ಚಮಕ ಚಮಕ ರುಮ್ ಝುಮ್ ಝುಮ್ ಚಮಕ ಚಮಕ ಚುಮ್ ಚುಮ್.